ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನಾದೇನ ಅದೇ ನ